0: ರಾತ್ರಿ ನಮ್ಸೆ ತಮ್ಮನು ಯಮಿ ತಿರಿ ತಿಂದು ಸೋಜ ಸುರ್ಬ ನಂಬತು ಜಿದಿ ಸಂಬ ಅಂಜ ಚುಮಿ ಕೇನು ಸೈ ಸೋಸ ನು ಯಮಿ ಅಂಗಿರ ಚಿಂಗಿ ಜಿನಾನೆ ಕೇವಾ ಮಿನು ತಿರಿ ಸಾಂಸಿ ದಿಗಿನಿ ಯಾಕುಜ್ ಬೇಸು
1: ta jawai shi no bu ku ji ti ta ni ti ta te be sha she sang bu to chung ha yin ba yin ba wei ta ti ri tem je sang bu nin je la o ra ki ro yu mi nge le sha bu ya bu ji cham je na wei o yi wei yin ba cham je na cham je na dir si